ಆಟವಾನ್ ವೆಮೆನ್ ಟಿ20 ವರ್ಲ್ಡ್ ಕಪ್ಗೆ ಭಾರತ ಪಾಕಿಸ್ತಾನ ವೆಮೆನ್ ಶಿಕಸ್ತು ಒರ್ಕಳಿದೆ. ಭಾರತ್ ಟೀಮ್ ಆಲ್ ಬ್ಯಾಟಿಂಗ್ ಕೌಲುಸ್ ರಾಮ ಕರ್ರ ಓರ್ ಕೇಶ್ ಪಗ್ ವಿಕೆಟ್ ಉಪನುಕ್ಸಾನ್ ನ್ಯೂಸಲ್ ಅವ್ಯಾ ರನ್ಸ್ ಜೋಡ್ಕೊಡು. ದ ಭಾರತ್ ತರಫ್ನ ಸಮರ್ಥಿಯ ತಶ್ಪಿತ ಕಪ್ತಾನ್ ಹರ್ಮನ್ ಪ್ರೀತ್, ಶಿಪಕ್ ದೇಶ್, ಔರಜ ಘೋಷ್ ಸಲೋರ್ ದೇಶ್ ರನ್ಸ್ ಜೋಡ್ಕೊಡು. ಪಾಕಿಸ್ತಾನ ತರಫ್ನ ಫಾತ್ಮಾ ಸನ್ ಔಸಾದ್ ಇಕ್ಬಾಲ್ ದ್ವಿ ವಿಕೆಟ್ ಹಸಿಲಿ ಕಡಿವೆ. ದ ಪಾಕಿಸ್ತಾನ ಜನನಾಪುರ ಟೀಮ್ ಓಲಸಂ ಓರ್ಕಿ ಯೋಸಲ್ ಶಿಪಕ್ ರನ್ಸ್ ಜೋಡೋಲ್ ಬಾಂದೆ ಔಟ್ ಶವಿದೆ. ಪಾಕಿಸ್ತಾನ ತರಫ್ನ ಮುನೀಬ ಅಲಿ ಯೋಸಲ್ ರನ್ಸ್ ಜೋಡ್ಕೊಡಿದೆ. ವಾಲಿಬಾಲ್ ರಫ್ತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಪಿಸಿಬಿ ದ ಲೊಬಾಳು ಸೆಂಟ್ರಲ್ ಕಾಂಟ್ರಾಕ್ಟ್ ನಿಜಾಮ್ಗೆ ಘಟ್ಟ ತಬ್ದಿಲೈ ಕಳೆದ ರಿವಾಯತಿ ಎಬಿಸಿ ಔ ಡಿ ಕಿಟಗರಿ ಹತಂ ಕಡಿದೆ. ದ ಪಜೈ ಫಾರ್ಮೇಟ್ ಬನಿಯಾದ್ ಬಾಂದೆ ಪಿಂಜ ಮುಖ್ತಲಿಫ್ ಟ್ರಿಕ್ಸ್ ಜೋಡ್ಕೊಡಿದೆ. ದ ಪಿಸಿಬಿ ತರ್ಮಹ ಆಲೆ ದರ್ಜೆ ಟ್ರಿಕ್ ಎ ಬಿ ಟೆಸ್ಟ್ ಒನ್ ಡೇ ಲುಬಾಡು ಲಪಾರ ಜೋಡಿಸಿದೆ. ದೇಸರ ಟ್ರಿಕ್ ಬಿ ಸಿ ಕೆ ಬಾ ಒನ್ ಡೇ ಔ ಟಿ ಟ್ವೆಂಟಿ ಲುಬಾಡಿ ಶಮಿಲ್ ಕೋಲಿಸಿ. ದ ಪಿಸಿಬಿ ತರ್ಮಹ ಟ್ರಿಕ್ ಸಿ ಪಹಾಸ್ ತುಗ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಫ್ರಾಂಚೈಸ್ ಲೀಗ್ ಲುಬೌನ್ ಕು ಲುಬಾಡು ಲಪಾರ ಜೋಡಿಸಿದೆ. ದ ಪಿಸಿಬಿ ತರ್ಮಹ ಹರಿಯೋ ಕೆಟಗರಿ ಕೆ ನೂರು ದ್ವಾದನ್ನ ಸತಹಂ ಜೋಡಿಸಿದೆ. ಚೈ ಪಜರಿಯಾಬ ಲುಬಾಡು ಕರ್ಕರ್ ತೆಗೆ ಬನ್ಯಾದ್ ಬಂದಿ ತರಕ್ಕಿ ಯತ್ತ ನಜಲಿ ಮುಮ್ಕಿನವಿ. ಉಸೌರುದ ಮುಸಮ್ ಹಾಲ್ ದೋ ಮುಸ್ಮ್ಯಾತ ಮಹಕಮೆ ತರ್ಮಹ ತೀರು ಸಲ್ವಿಶ್ ಗಂಟು ಪದುರಾನ್ ಕರಕ್ಲಕ್ಕೆ ಮರ್ವಾದ್ ಬನು ಔ ಟಾಂಗ್ ಹೋಶ ಜಿಯಾತರ ಲಕುಕಿ ಮುಸಮು ಚೌ ಗರಮು ಔ ಜೀನು ಲಕುಕಿ ಪಸ್ಮಾನ್ ಖಾಲ್ ಖಾಲ್ ವರೆ ಜಿವೇದ ಮುಸ್ಮ್ಯಾತ ಮಹಕಮೆ ಲಖ್ವಾವಿಲಿ ಶಿವಿದಿ ಚೆ ಕರಕ್ಲಕ್ಕೆ ಮರ್ವಾದ್ ಬನು ಔ ಟಾಂಗ್ ಹೋಶ ಅಲಕುಕಿ ಸಬಾ ದ ಬರಾನ್ ವರೆದು ಇಮ್ಕಾನ್ ದೇ. ದೋ ಮುಸ್ಮ್ಯಾತ ಮಹಕಮೆ ತರ್ಮಹ ಕರಕ್ಲಕ್ಕೆ ಮರ್ವಾದ್ ಬನು ಔ ಟಾಂಗ್ ಹೋಶ ಸಿಮುಕೆ ನಂಜಿಯಾತ್ ನಜಿಯಾದ ದರ್ಜೆ ಹೊರತ್ ಶಪಕ್ ದೇಶ್ ಡಿಗ್ರಿ ಸೆಂಟಿಗ್ರೇಡ್ ಔ ಕಮ್ ನ ಕಮ್ ಓವಿಶ್ ಡಿಗ್ರಿ ಸೆಂಟಿಗ್ರೇಡ್ ರೆಕಾರ್ಡ್ ಕಳಿಸವೆ. ಔ ಪಹವಾಕಿದ ನಮಾಯಿ ತನಾಸು ಫೀಸದ ಹವಾ ರಫ್ತಾರ ಹತ್ತ ಕಿಲೋಮೀಟರ್ ಯು ಗಂಟಾ ರೆಕಾರ್ಡ್ ಕಳಿಸಿದೆ. ಅವಲಿ ದೇಸರ ಕರಕ್ಲಕ್ಕೆ ಮರ್ವಾದ್ ಬನು ಔ ಟಾಂಗ್ ಹೋಶ ಸಿಮುಕಿ ಬನ್ವರ್ ಸಭಾ ಸಹರ್ ಓ ಮಿಂಟದ ಪಾಸ ಪಿಂಜ ಬಜಿ ಸಿರೋಹಿ ಔ ಮಹಾಮ್ ಶ್ಪಗಿಸ್ಟ್ ಮಿಂಟದ ಪಾಸ ಓ ಬಜಿ ಬಪ್ರಿಯೋಜಿ. ದೌದ ರೇಡಿಯೋ ಅಮಾನ ಟಿಸಿ ಐಶ್ವರ್ಯ ಚಾರ್ ನೆಟ್ವರ್ಕ್ ಹಮ್ ಖಬರು ನೂರ ಹಮ ಖಬರು ನೋರಿದಲು ದಪಾರ ರೇಡಿಯೋ ಅಮಾನ ಟಿಸಿ ಐಶ್ವರ್ಯ ಚಾರ್ ನೆಟ್ವರ್ಕ್ ಸರೋಸೈ ಓಸ್ ದ ನ್ಯೂಸ್ ಟೀಮ್ ಸರ ಮಾತ್ರ ಕೈ ಜಜತ್ ದಲ್ವೆಲ್ ಪಾಮಾನ್.